0: ಗೌರಂಗ್ ಮನ್ಯಾರಿ ಬಾಜಾರ್ ಕಿ ದಹಾಜಿ ಜಹಂಗೀರ್ ಸೇಬ್ ದುಕಾನ್ ದೇ ದೇಶ್ ಮಾ ತಮಾಮ್ ಪ್ರೋಡಕ್ಟ್ ಅಸರ ಮಿಲಾ ವೀಗ ಲಿಕ್ಕಿ ಮರವತ್ ಕಿ ಕಮ ಹೈಂದಿ ನೋ ಜಮಾ ಆವಾಜ್ ಹೋರಿ ನೋ ಅಲ್ತಾ ಪೈ ಕಿರಾನೋ ಚಿಕಮ್ ಮಾರ್ಕೆಟ್ ದೇ ವಲ್ ತಹಾ ಬಿ ಜಿದ್ರಿ ಸರ ದೇಶ್ ಮಾ ತಮಾಮ್ ಪ್ರೋಡಕ್ಟ್ ಮಿಲಾ ವೀಗ ಅಸ್ಸಲಾಮು ಅಲೈಕುಮ್
1: ಅಸ್ಸಲಾಮು ಅಲೈಕುಮ್
0: ವಅಲೈಕುಮ್ ಸಲಾಂ
1: ಇನಾ ಭಾಯಿ ಶೈ ಬರಬಾರಿ
0: ಅಲ್ಹಮ್ದುಲಿಲ್ಲಾ ಸೋ ಖಬರಿ ಕವಿ ರಕಮ ಜಿನಾ
1: ನೆಮತ್ ಖಬರಿ ಕೆ ಟಲ್
0: ನೆಮತ್ ಖಬರಿ ಕವಿ ದ ಟಲ್ ನ ಮಾಶಾಅಲ್ಲಾ ಕಮ್ ಯೋ ರೇಡಿಯೋ ಮಾನ್ ಪ್ರೋಗ್ರಾಮ್ ಯೋ ಟಲ್ ರೇಡಿಯೋ ಮಾನ್ ಕನ
1: ಹಲೋ
0: ಆವಾಜ್ ಮಿ ದರ್ಜಿ
1: ಆಯ್ ಇಸ್ ಆವಾಜ್ ರಸಿ
0: ಟಲ್ ರೇಡಿಯೋ ಮಾನ್ ಪ್ರೋಗ್ರಾಮ್ ಅವರಿ
1: ಟಲ್ ರೇಡಿಯೋ ಮಾನ್ ಪ್ರೋಗ್ರಾಮ್ ಅವರಿ ನೆಮತ್ ನವ ಮೈನಾ ಬೈ ದ ಪೇಶಾವರ್ ರೇಡಿಯೋ ಚಿಕಿ ಮದ ಕಿಮ್ ಅಕೇಲಿ ಸಬ್ಜೈ ದೇ ಬಸ್ ಟೈಮ್ ರಾಶಿ ದಜಿ ಕೆ ತೋ ರೇಡಿಯೋ ಪರ ವಖಿ ಕಲಶ್ ಕಿ ದ ಪ್ರೋಗ್ರಾಮ್ ರಸ್ತಾ ಕೈ ಹೈ ನಿಮಾ ಗಂಟಾ ನೋ ಡೇರ ಮರ್ಬಾನಿ ಹೋಯ್
0: ಕಿ ಮಂಗ ಪ್ರೋಗ್ರಾಮ್ ರುಸ್ತಕು
1: ಆಓ
0: ನೋಯ ದಾ ಟೈಮ್ ಸೀನಿಯರ್ ನೋ ದಸ್ ಪೋರಿ
1: ಎ ಲಾಸ್ ನಾ ಚ ಶೇರಿಶಿ ಲಕೇ ಉತ್ ನಾ ಉತ್ ಬಜನಾ ತೇನೆ ಬಜ ಪ್ರದೈ ಪ್ರೋಗ್ರಾಮ್ ಇನ್ ತುಸ್ ಚ ದೇನೆ ನಾ ಲಾಸ್ ಪ್ರಕೇ ದಸೈ
0: ನಾ ತಪ್ ಸಬ ಖಬರ್ ದ ಪುಯಿನ ಶುಮಾ ಚ ತಸ ವೇಲ ವಾಡಿ
1: ಲಕೇ ದಾ ದೇ ಪಿಶಾವರ್ ರೇಡಿಯೋ ತದು
0: ದ ಪಿಶಾವರ್ ರೇಡಿಯೋ ಕಮ್ ಯೋ ಪಿಶಾವರ್ ರೇಡಿಯೋ ಆಓ
1: او پدای بنده دا اکیلی سب زیده افتخار دا چکیم باست کهی مل پا غامنه
0: نوزه خونه پیجنم آقا کنه رو را اتا اغیطا تپوسو کنه و اغیطا بیا کهولو کنه صحیح ده؟
1: نو توس پا دا غیر ریو بنده دا غا پرگرام وخیز وی باس اتا ریدی نمیش کات شی توس پرگرام پشه
0: ایش خاز سنگه لگه زمانگه تا سوی زمانگه پرگرام کت شی اغا پی شورو شی
1: توسولا پی شورو شی اغا کات شی
0: کم زمانگه کم ٹیم نشورو شی نو بجو نکو ساڑه نو بجو نا خوشحال اللہ دے خوشحال لگا ہو بہرحال بہبر ہی پوچھوں ہاں